ನನ್ ಮಾತೇನೇ ನಂದಾಗರಿ ಜಾವುನಿನ ಜೊತಮೋ ಕೂಡಾದಿಧನೇ ಗೋರಸ ತೋರಿ ಕರಿತಾನವ ನತ್ಯ ಗೋಪಾಳ ಮೆಳವಿನೇ ಗೋಪಿ ಕಾಂತೆ ಪ್ರೇ

ಲತ ಭುಜ ಮೇಲತ ಲಪಟ ಜಪದ ರಾಧಾ ಲಲಿತಾ ಚಂದ ಬಲಿದಿಯೋ ಬೋರ ರಂಗ ಘೋರ ಸರ ಬೋರ ಬನವಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ